0: ಅನುಗ್ರಹಾಯ
1: ಎನ್ಎಲ್ಪಿ ಹದಹಲ ಲಂಕಾವೇ ವೆಡಿಮ ತ್ಯಾಗಿ ದಿನ ತ್ಯಾಗಿ ಅವಸ್ಥಾ ವೆಡಿ ಮಲುತರಾಯ ಎನ್ಎಲ್ಪಿ ಹದಹಲ ಒಬತ್ ಅದಮ ಎನ್ಎಲ್ಪಿ ಹದಹಲ ಬಲಾಗನ್ನ
2: ಯೂತ್ ಗೆ ಇನ್ನೋಯಾಗೆ ಫ್ಯೂಚರ್ ಗೆ ಪ್ಲಸ್ ಪಾಯಿಂಟ್ ಆರ್ ಡಿಬಿ ಯೂತ್ ಪ್ಲಸ್.